ಕತ್ತಾಡದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್ದಾಕದಿದ್

ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗುಡ್ದ ಗು